ಸಲಾಮಿಗೆ ಉಲ್ ಗಾಜಿ ಸೇಬ್ ಅವಾಜ್ ದಿ ಔರಮ ಸಬಾಗುಲ್ ದಬನು ಸಬಾಗುಲ್ ಡೇರ ಜಿಯಾತ ಮರಣ ದಗರಗ್ನ ಹಮಿದ್ ಬು ದುಕಾನ್ ಕೆ ತಮಾಮ್ ದೇಶ್ ಮಾ ಪ್ರಾಡಕ್ಟ್ ಮಿಲಾ ವಿ ಶಾವಲಿ ನುಮ್ ಪನೇಮ್ ದುಕಾನ್ ದೇ ಶಗೈ ರೋಡ್ ಬಿಲ್ ಮಕಾಬಿಲ್ ವಾಪ್ಡ ಆಫೀಸ್ ಮೇನ್ ಕರಕ್ ಸೀಡಿ ಶಾವಲಿ ಮಾಮಾ ದುಕಾನ್ ದೇ ಔರ್ ಹಮೆತಾನ್ ಬಗ್ಗೆ ನಸ್ವಿ ತಮಾಮ್ ಪ್ರಾಡಕ್ಟ್ ಸರ್ ಮಿಲಾ ವಿ ಯಹಾ ಕರಕ್ ಮೇನ್ ಸೀಡಿ ಮೌಲಾನ ಅಬ್ದುಲ್ ಖಾಲಿಕ್ ಸೇಬ್ ಮಂಗಲ್ ಮೇಲಾ ಖೈಬರ್ ಪ್ಲಾಜಾ ಕಿ ದುಕಾನ್ ದುಕಾನ್ ನಂಬರ್ ಚಾರ್ ಕಿ ತಮಾಮ್ ಪ್ರಾಡಕ್ಟ್ ಮಿಲಾ ವಿ ಕೇಸರ್ ಮೊಬೈಲ್ ಜೋನ್ ಮಂಗಲ್ ಮೇಲಾ ಮಲಿಕ್ ಇಲಾಜ್ ಮಾರ್ಕೆಟ್ ಕಿ ಹೋಮ್ ಚಿಕಮ್ ದೇ ಗನ್ನ

ವರ್ಸರ ದ ಕರಕ್ ಅಮನ್ ರೇಡಿಯೋ 88.4 ಸಮ್ರಹಂ ಸೇನಿಯರ್ ದಿ ತಾರಕ್ ಅಸೀಸ್ ಬೈ ಎಂ ಎಸ್ ಡಿ ವೈ ಸರ ಸಮ್ರಹ ಮ್ಯಾನೇಜ್ಮೆಂಟ್ ಅವಟೋಲ ಹೊಮ್ ಲಗ್ ನೈ ತೇ ಜ್ಯಾತ ಶುಕ್ರಿಯಾ ದ ಹೊಮ್ ಅದಾ ಕೊಮಾ ದುವಾ ಮಿದಿ ಹೊರ್ತ ಹೊಮ್ ದುವಾ ಹೊಮ್ ಹೊರ್ತ ಕವಚ ಪಾಕ ರಬುಲ್ ಇಜ್ಜತ್ ಖ್ವಾಗೆ ಜುಾನೆ ಯುರತಿ ಫರ್ಮೈ ಅಮೀನ್ ಔ ಸುಮ್ಮ ಅಮೀನ್.

0: ನಾವನು ಕೋಡೆ ಒಗದಂತ ಕುಬೆ ಪಾಕ್ರಿಂಗ್ ತರಹುಡಮೈನ ಅಸ್ಸಲಾಮು ಅಲೈಕುಂ ಬಯಂ ಏತ್ವಗಿರ ಜಮಾಲ ತರಫ ನ ಟೋಲಿ ನವನು ಕುದಾತ ಸಂದ ಚಕು ಪಾಕ್ಷ ಸಾಬಿಟಿ ಕ್ರಿಂದ ಸ್ಪೆಷಲ್ ಹೋಗಂತ ರಹಳಿ ಮೈ ಇಸ್ತಮಾಲ್ ಕರೆ ದೇ ಸಕರೆಂ
1: ہمرہ سے دزڑا تکلیف پائی ڈاکرلو درد میں پزڑا رضی خوب نہ رضی السلام علیکم زیر زارہ دورانی دی مجھے طرف میں کل عوری دین کی دا پیغام دے چی خوزی فاکہ اپنی شفا تیل استعمال کی دیر دی فائدینا ڈاکر

0: ಹಾಯ್ ಹಾಯ್
1: ಮಾಲ್ಯದಲ್ಲೇ ಜಾರ್ ಜಾರ್ ಪಟ್ಪಟಿ ಖಾನ್
0: ಪಟ್ಪಟಿ ಖಾನ್ ದಲ ದಬ್ಬಲ್ ಸಾಕ್ತಾ ಇದ್ದ ಫೋನ್ದಿ ಅಸ್ಸಲಾಮ್ ಅಲೈಕುಮ್ ಮಾಲಿದಲೆ ಜಾರ್ ಪಟ್ಪಟಿ ಖಾನ್ ದಲ್ ಸುಖವರಿಗೆ ಅವಜ್ ದೇ ಕಟ್ ಕೀಜಿ ಸುಖವರೆ ಕ ಹಾಯ್ ಹಾಯ್ ಕಾಲು ದೇ ಕಟ್ಕವೋ ವೇಲೆ ಚಾ ಅವಜ್ ದೇ ನಾ ರೋಸಿ